0: ಹೇ
1: ಉಠೋ ಗಾ. ಗೀತ ಅಧುರ ರಾಜಾ ತಚ್ಛ ನಹೀ ಹೋತಾ. ಗಾ ಅರುಣ, ಉಮೀದ ಸೇ ಜ್ಯಾದಾ ಮಿಲ್ ಜಾಯೇ ತೋ ಐಸಾ ಮಾಲೂಮ್ ಹೋತಾ ಹೈ ಜಿಸ್ಸೇ ಆದ್ಮಿ ಉಸ್ಕೇ ಲಾಯಕ್ ನಹೀ.
0: ಚುರೈಯೇ